ಮೆಲ್ಲೋಡನಿಯಾ ಲಹಕಿ ಮೃದಂಗ ಠನಕ ಸೆತ್ ಸೆತ್ ಸೆತ್ ಸೆತ್ ನಗಿನ ದೇಸ್ ದೇಸ್ ಸಗನ್ ನದಾದ ಕಿಟ್ ಸೆತ್ ಸೆತ್ ಸೆತ್ ಸಳನ್ ಸಚಿಕ ಸಟ್ ಸಗನ್ ಕಾ ಸಗನ್ ಕಾ ಕಿಟ್ ಸಚಿಕ ಸಟ್ ಸಗನ್ ಕಾ ಜಿ ಸಗನ್ ನದಾ ತಾಧಾ ಕಿಟ್ ಸಟ್ ಸಗನ್ ಕಾ ತಾ ಸಗನ್ ಕಾ ಮಾನ ಗೈ ರಾಧಾ ಮಾನ ಗೈ ರಾಧಾ ಮಾನ ಗೈ